ವರ್ಜನಂ ಭವಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನೇ ಯಮದೂತಾನಾಂ ಕಾಮರಾಮೇತಿ ಗರ್ಜನಂ ತ್ರಿಸಿತಾರಾಂ ಮಹಾರಾಜ ಕೀ ಸಂತ ಬಡೇ ಪರಮಾರ್ಥೀ ವೇದ ಬಡೇ ಅವಧೂತ್ ರಾಮ ನಾಮ ಕೀ ಗರ್ಜನಾ ಭಾಗ ಜಾಯಂ ದೂತ್ ಸಿತಾರಾಂ ನಮ್ಮ ರಾಜ ಕೀ ಶ್ರೀರಾಮ್.